ಹೌದಾನಿ ಮನೆ ಮುಂದೆ ಒಂದು ಆಯ್ತು ನಿಜೊಂದ ನಿಜೊಂದೇ ನೀವು ಕೈ ಬಂದ ಆವತ್ತು ಕೋವಿಲತ್ ಮಾವು ಆನೆ ಬಂದಂತೆ ಇಸಿಲ್ಲ ಕೋವಿಲ ತುಂಬ ಕೋವಾಲಿ ತುಂಬ ಗಿಲ್ಲ ಹಂಗೆ ತೆಗಿ ಅಂದ್ರೆ ಅಂಬಾರು ಊರಿ ನಂಗಿರಲ್ಲ ದಿಫಿನ ದೊಡ್ಡ ನ್ಯಾಜೆ ನ್ಯಾಗ ರೊಕ್ಕ ನ್ಯಾಂತ ಪಂದ ಸಿಗ್ಬೇಕು ನಾನು.

ಮಾತಿನ ಮಮ್ಮರಾಜ ಮಾಲಿಕ್ ತಾವು ಬಸಲೇಸ್ ಎಲ್ಲ ಹಮ್ನಕೋ ಬಿಗರ್ಬಿ ಮೆಟ್ಟೆಲ್ಲ ಬ್ಲೇಸ್ ಜಂಗಿ ಸೆ ಗಾಂಜಿ ಬಯಲೇನ್ ಬಿಕೋ